ಋತು ಶಲಭಂ ನೀ ಮಧು ಶಲಭಂ ಮನಸ್ಸಿಲೆ ತೇನರಗ ನಿರಚುವೈಕ್ಕುಂ ಋತು ಶಲಭಂ ನೀ ಮಧು ಶಲಭಂ ಮನ